ಗುರು ಮೇರ್ಕರಣ ಭಕ್ಷಿಸ್ತಾರೆ. ಸದ್ಗುರು ಅಂದ್ರೆ ಭಕ್ಷ್ಯ ಮಾರ್ಗ ತೆ ತುರ ಸಕಿಯೇ ಸದ್ಗುರು ಸಾಡಿ ಚೋಲಿ ಗುರುಸಿಖೀ ದಾ ದಾನ ನಾಮ ದಾನ ದಿಯಾ ದಾತಾ ಪ್ರದಾನ ಕರನ್ ಸರ್ಬದಾ ಧನ್ಯವಾದ ಬೋಲ ಚುಕದಿ ಕ್ಷಮಾ ಸಾರೇ ಫತೇ ಬುಲಾಓ ಜೀ ವಾಹಿಗುರು ಜೀ ಕಾ ಖಾಲಸಾ ವಾಹಿಗುರು ಜೀ ಕೀ ಫತೇ.